ರಜಾ ಫಿಲಂದಗೆ ಸದಾನಂದ ಅಮದಿ ಸರಿತ ಗಜ್ಮಿನ ಸಕ್ಪ ಹೊಮೆನ್ ಡಿ ವೈನ ಸೈರೇಂಗ್ಬ ಸೂರಜ್ ಗೋಶಾಮಿ ಅಮದಿ ಶಿವಚಂದ್ರನ ಸೈರಾಂಗ್ಬ ಇಸೈ ಅಸಿ ತಹಂಜಕಿಬಗಲೊಂದನ ಅದೊಮ್ನ ಖನ್ಬಿರಕ್ಪ ತಾಬಿನಿಂಗ್ಬ ಮಣಿಪುರಿ ಫಿಲ್ಮ್ ಇಸೈಸಿಂಗ್ ಸಂದೋಕ್ಚಬ ಗಸಿಗಿದಿ ಮತಾಂಗಸ್ತ ಲೊಯ್ಜರೆ ಅದೊಮ್ಮ ಥರಮ್ ತಾಬಿರಿಬ ಶ್ಯಾ ಗಜ್ಬಾಯಿನಿ ಇಂಫಾಲ್ನಿ ಅವಜಿ ನುಮಿದಾಂಗಿ ಪುಂಗ್ ತರ ಮಖಾಯ್ ತಾರೆ ಗಸಿಗಿ ಥರಮ್ ಪರೆ ಮತಾಂಗಸ್ತ ಲೊಯ್ಸಿಂಜರಿ ಹಯೆಂಗ್ ನುಮಾಯಿಜಿಂಗ್ ನುಮಿತ್ ಅಯುಕ್ಕಿ ಪುಂಗ್ ಮಂಗ ಮಖಾಯ್ ತಾಬ ಮತಂದ ಹಯೆಂಗಿ ಅಹಾನ್ಬ ಥರಮ್ ಪರೆಂಗ್ ಸಂದೋಕ್ಪ ಹೌಜಗನಿ ಗಸಿಗೊಯ್ನದಿ ತಾಬಿರಿಬ ಖ್ವಾಯ್ ಪುಮ್ನಮಕ್ತಗಿ ಕಾಯ್ನ ಯಥಂಗ್ ನಿಜರಿ ಪಿನ ವಿರಸಿ ಜೈ ಹಿಂದ್.